ದಡಕ್ಕೆ ಮಾಡವಾದಯ್ಯ ಗಜ ಡಮ ಕಚೇರೆ ದಾದಾಕೆ ಮಾಡೇವಾದಯ್ಯ ದಾದಾಕೆ ಮಾಡೇವಾದಯ್ಯ